ಆಕಾಶವಾಣಿ ಕರ್ಗಿಲ್ ಮೇಡಿಮೆವು ಬಂದ್ರೆ ಶಲ್ಗ ಚಾರ್ಬಿಗ ಚಾರ್ ಕಿಲೋ ಹರ್ಟ್ಸ್ ಎಫ್ ಎಂ ಶಲೆ ಶರೆ ಎಕ್ ಮೆಗಾ ಹರ್ಟ್ಸ್ ತುನೆ ನ್ಯೂಸ್ ಓನ್ ಎ ಐ ಆರ್ ಡಾಟ್ ಕಾಮ್ ಇಜಾ ಅನಿಸ ಸಾಥಿ ಅಜುಕೊ ಶಿನಾಟ್ ಪ್ರೋಗ್ರಾಮ್ ಖೇಣ್ ಚುಪಾ ಫೆನೋ ಡಾರೆಗ ಸಜಾರೆ ಏನ್ ಪ್ರೋಗ್ರಾಮಿಕ್ ಸೋಮರ್ ಸೋ ಮಖೋರೋ ಓಕೆ ಚಮಾಠೆ ಬಜಿ ಸಟ್ ಠಂಗ್ ಮಡ್ಯ ಇಜಾಜತ್ ಖುದಾಯಾರ್ ದಬೋನ್ ರಶಾಲೋ.